ಧನಿ ದ ಪಪ್ಪ ಮಗರಿ ಪ ಮಗರಿ ಮಗರಿ ಗರಿ ಧನಿ ದಾರಿ ಗಗ ಪಾಪ ಧನಿ ದ ಗಪ ಧನಿ ದರಿ ಧನಿ ದ ಗರಿ ಧನಿ ದ